ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ ಕಡದ

0: ಸಮವ ಆಶ್ರಿತ ನಿರ್ಜರ ಭೂರುಹ ಮಾರಕೋಟಿ ಮಾರಕೋಟಿ ಮದಾಪಹ ದೇಹ. ಮುಳುಗ ಪೂರಾ ಅಂದ ಸೆಂಟೆನ್ಸ್ ಚೊಲ್ರೇನ್. ಮಾಮವ ಆಶ್ರಿತ ನಿರ್ಜರ ಭೂರುಹ ಮಾರಕೋಟಿ ಮದಾಪಹ ದೇಹ. ವಾರ್ತೆ ರಿಪೀಟ್ ಪಣ್ಣ.
1: ಮಾಮವ ಆಶ್ರಿತ ನಿರ್ಜರ ಭೂರುಹ ಮಾರಕೋಟಿ ಮದಾಪಹ ದೇಹ.
0: ಕರೆಕ್ಟ್, ಅದ ಅಂದ ವಾರ್ತೆ ಕರೆಕ್ಟಾ ಪುರಿಂದಾಚೆ.